ಮಾಡಿ ನಿಜೊಂದೇ ಕೈವಂತ ಕೋವಿಲತ್ ಮಾ ಆನೆ ಬಂದಂತೆ ಇಸಿಲ ಕೋವಿಲತ್ ಮಿನ್ ಕೋವಾಡಿ ತುಂಬ ಗಿಲ್ಲ ಹಂಗಿತ್ತೆ ಅಂದ್ರ ಬಾಲೂರಿ ನಂಗಿರ್ಲ ದಿಫಿನ ತಂದ್ರ ಒಂದ್ ಏನೇ ನ್ಯಾಗ ರೊಕ್ಕ ನಾನು ಪಂದ್ರ ಸಿಗ್ಬೇಕು ನಾನು.

ಅರ್ಚನ ಮಮ್ಮರಾಜ ಮಾಲಿಕ್ ತಾವ ಸಲಂದೇಸಿ ಎಲ್ಲ ಕಮ್ರಕೋ ಬಿಗರ್ಬಿ ಮೆಟ್ಟೆಲ್ಲ ಬ್ಲೆಸ್ ಜಾಂಗಿ ಸೆ ಗಾಂಜಿ ಬಯಂದಲೇನ್ ಬಿಕೋ